ಭಟ್ಟರಿತಿ ಸತ್ಕವಿ ಸಂಪ್ರಣೀತಂ ಸಂಕೀರ್ತನೇನ ಸಕಲಾರ್ಥ ಫಲ ಪ್ರಸಿದ್ಧಂ.

ಬಾಲವೃದ್ಧತರುಣಾಶ್ರಿತರಮ್ಯರೂಪೌ ಸರ್ವತ್ರ ದೀಪ್ತಮತಮಾನವತಾ ಪ್ರದೀಪೌ ಸದ್ಧರ್ಮ ಮಾರ್ಗ ಪರಿಸರ್ಪಣ

ಸಕಲ ಸಮ್ಮತ ಶಾಂತಿ ಸೌಧೌ ವಿಜ್ಞಾನ ದಾನ ವಿಧಿ ವಿಸ್ತೃತ ವಿಶ್ವವೇದೌ ಸಂಕೀರ್ತನಾಮೃತ ರಸೈಕ ಪಿಪಾಸಿತೌ ಹಿ ಶ್ರೀ ಶಿರಡಿ ಸಾಯಿ ಚರಣೌ ಶರಣ